ಕಣ್ಣುಗ ದುರ್ವಿರಮೆ ಪೋಟಾಣೆ ಪಾರಿ ಪರ ಕೋಂಜಾಕಿ ಬರಂದೆ ಕಣ್ಣುಗ ದುರ್ವಿರಗೆ ಪೋಟಾಣೆ ತಾನೆ ಪಾರ ಕೋಮಿನೆ ಕೋತಿ ಬೆಲಿಗಾನೆ ಓರೆ ರೇ ರೇ ರೇ ಓ ಓರೆ ರೇ ತಾನೆ ಪಾರ ಕೋಮಿನೆ ಕೋತಿ ಬೆಲಿಗಾನೆ ಓರೆ ರೇ ರೇ ರೇ ಓ ಓರೆ ರೇ ಸರಜೋರ

0: ಕಂಡು ರೋಳಂದ್ರಿ ಕಂಡು
1: ತಿಂದರು ಬೆರುಬಡಬೇದ ಕಿಳಕ್ಕಿನಿಂದ ವೆಲ್ಲಂ ಬಂದು ವೆಲ್ಲ ತೀಲೋರಾನ ಬಂದು ಆನ ಪುರತ್ತರು.